ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ ನಿಜ

ಕರಳಿದ ಮಧುರಮಯ ಗಾನಂ ಬೋಲು ಕರಳಿದ ಮದ ಮಳ ಆರೋ ಪಾಡುಂ ಲಳಿದ ಮಧುರಮಯ ಗಾನಂ ಬೋಲು ಕರಳಿದ ಮದ ಮಳ ಚೊರಿಯು ಮಳ ವಿದಿಳಮಿ